0: Namashivaya. Dear listeners of Shaivam.org Radio, the size of our audio collection continues to grow day by day. We now host more than 25,000 audio recordings. In order to make these extensive resources more accessible and beneficial to our radio listeners, we have reorganized our program schedule. Thirumurai Music and Thirumurai Discourses will be broadcast on Thirunariya Tamilosai. Philosophical Discourses and Periyapuranam Lectures in Tamil will be broadcast on Shivatattvam. Programs in languages other than Tamil will be broadcast on Shaivalahari. As a result of these changes, there will be some adjustments to program timings. We trust that you will kindly accept these schedule changes with understanding and patience. We also request you to encourage your relatives and friends to listen to and benefit from our radio services. Om Namah Shivaya.
1: Om Namah Shivaya. Dear listeners of Shaivam.org, you are about to listen Periya Puranam Discourse in Kannada. The title is Eribatta Nayanar Puranam, presented by Sri H.S. Thyagarajan. Thank you. Om Namah Shivaya.
2: Gurubhyo Namaha. ಎಲ್ಲರಿಗೂ ನಮಸ್ಕಾರ. ತಮಿಳುನಾಡಿನ ಶಿವಭಕ್ತರು, ನಾಯನಾರ್ಗಳು, ಇವರ ಬಗ್ಗೆ ನಾನು ವಿಡಿಯೋಗಳನ್ನು ಕೊಡ್ತಾ ಇದ್ದೀನಿ. ಈ ದಿವಸದ ಮಹನೀಯರು ನಾಯನಾರು ಅವರು ಯಾರು ಅಂತಂದರೆ ಎರಿಪತ್ತರ್ ನಾಯನಾರ್ ಅಂತ. ಇವರ ಬಗ್ಗೆ ಸುಂದರಮೂರ್ತಿಯವರು ಹೀಗೆ ವಿವರಣೆ ಕೊಡ್ತಾ ಇದ್ದಾರೆ. ಇಲೈ ಮಲಿಂದ ವೇಲ್ ನಂಬಿ ಎರಿಪತ್ತರ್ ಕಡಿಯೇ ಅಂತ ವಿವರಣೆ ಕೊಟ್ಟಿದ್ದಾರೆ. ಇದರ ಅರ್ಥ ಹೀಗೆ: ಎರಿಪತ್ತರ್ ನಾಯನಾರವರು ಯಾವಾಗಲೂ ತಮ್ಮ ಜೊತೆಯಲ್ಲಿ ಒಂದು ಕೊಡಲಿಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದರು. ಆ ಕೊಡಲಿ ಹೇಗಿತ್ತು ಅಂತಂದರೆ, ಇಲೈಮಲಿಂದ ಅಂದರೆ ಆ ಕೊಡಲಿಯಲ್ಲಿ ಹರಿತವಾದ ಭಾಗ ಇರುತ್ತಲ್ಲ, ಅದು ಒಂದು ಎಳೆಯಷ್ಟು ಅಗಲವಾಗಿತ್ತಾ ಇತ್ತಂತೆ. ಎಳೆಯಷ್ಟು ದೊಡ್ಡದು ಆ ಹರಿತವಾದ ಭಾಗ. ಅಂತಹ ಕೊಡಲಿಯನ್ನು ಇವರು ಹೊತ್ತುಕೊಂಡು ಹೋಗ್ತಾಯಿದ್ರು. ಮತ್ತು ಎರಿಭತ್ತರ್ ಅಂದರೆ ಆ ಕೊಡಲಿಯನ್ನು ಇವರು ಬೀಸೋರಂತೆ, ಎಸೀತಾ ಇದ್ರು, ಬೀಸೋರು. ಎಲ್ಲಿ ಯಾರಿಗೆ ಹೊಡಿಬೇಕೋ ಅವರಿಗೆ ಸುಮ್ಮನೆ ಇದ್ದ ಕಡೆಯಿಂದಲೇ ಬೀಸೋರು. ಆದ್ದರಿಂದ ಎರಿಯೋದು ಅಂತಂದರೆ ಬೀಸುವುದು, ಎಸೆಯೋದು ಅಂತ ಅರ್ಥ. ಇವರಿಗೆ ಈ ರೀತಿ ಹೆಸರು ಬಂದಿದೆ. ಯಾರಿಗಾದರೂ ಅವರು ತೊಂದರೆ ಮಾಡಬೇಕು, ಅವರಿಗೆ ಹೊಡಿಬೇಕು ಅಂತಂದರೆ ಈ ಕೊಡಲಿಯಿಂದ ಹಾಗೆ ಹೊಡಿತಾ ಇದ್ರು, ಎಸೀತಾ ಇದ್ರು. ಈ ಕಾರಣದಿಂದಾಗಿ ಇವರಿಗೆ ಎರಿಪತ್ತರ್ ನಾಯನಾರ್ ಅಂತ ಹೆಸರು ಬಂದಿದೆ. ಸರಿ, ಇವರು ಯಾಕೆ ಈ ಕೊಡಲಿಯನ್ನು ಯಾವಾಗಲೂ ಎತ್ಕೊಂಡು ಹೋಗ್ತಾಯಿದ್ರು, ಯಾರಿಗಾದರೂ ಹೊಡೆಯೋದಿಕ್ಕೇ ಎತ್ಕೊಂಡು ಹೋಗ್ತಾಯಿದ್ರಲ್ಲ, ಯಾತಿಕ್ಕೆ ಅನ್ನೋ ಪ್ರಶ್ನೆ ಏನು ಅಂತಂದರೆ, ಇವರಿಗೆ ಶಿವಭಕ್ತರು ಶಿವಶರಣರು ಅಂತಂದರೆ ಬಹಳ ಅಪಾರವಾದ ಭಕ್ತಿ. ಯಾವಾಗಲೂ ಶಿವಭಕ್ತರಿಗೆ ಶಿವಶರಣರಿಗೆ ಯಾರೇ ಆಗಲಿ, ಮನುಷ್ಯರು ಮಾತ್ರ ಅಂತೂ ಅಲ್ಲ, ಪ್ರಾಣಿಯೇ ಆಗಲಿ, ಯಾವ ಪ್ರಾಣಿಯೇ ಆಗಲಿ ತೊಂದರೆ ಮಾಡಿದರೆ, ಅವರ ಕಾರ್ಯಗಳಿಗೆ ವಿಘ್ನ ಉಂಟು ಮಾಡಿದರೆ, ಅವರನ್ನು ದಯಾದಾಕ್ಷಿಣ್ಯ ಇಲ್ಲದೆ ಈ ಕೊಡಲಿಯಿಂದ ಹೊಡೆದು ಸಂಹರಿಸ್ತಾ ಇದ್ರು. ಈ ತರಹ ಇವರು ಶಿವಶರಣರಿಗೆ ಸೇವೆ ಮಾಡ್ತಾ ಇದ್ದಿದ್ದು. ಇವರು ವಾಸ ಮಾಡ್ತಾ ಇದ್ದಂಥ ಊರು ಕರುವೂರು ಅಂತ, ಚೋಳರಾಜ್ಯ. ಕರುವೂರು ಅನ್ನೋದು ಇವತ್ತಿಗೆ ಕರೂರು ಅಂತಾಗಿದೆ. ಇವರು ಇದ್ದ ವಾಸಿಸುತ್ತಿದ್ದ ಊರಿನ ಪಕ್ಕದಲ್ಲಿಯೇ ಅಂಬಿರಾವತಿ ಅನ್ನೋ ನದಿ ಹರಿತಾ ಇತ್ತು. ಈಗ ಆ ನದಿಯಲ್ಲಿ ನೀರು ಕಾಣೆ. ಈ ಸಂಭವ ನಡೆಸಿದ ಕಾಲಗಳಲ್ಲಿ ನೀರು ಹರಿತಾ ಇದ್ದಿದೆ. ಈ ನದಿಯ ಎರಡೂ ದಡಗಳಲ್ಲಿ ಅನೇಕ ಜನ ಋಷಿಗಳು, ಸಂತರುಗಳು, ಶಿವಭಕ್ತರು ಎಲ್ಲರೂ ತಪಸ್ಸು ಮಾಡ್ತಾ ಇದ್ದಂಥ ಒಂದು ಒಳ್ಳೆಯ ಜಾಗ ಅದು ಕರೂರು ಅನ್ನೋದು. ಮತ್ತು ಈ ಊರಿನಲ್ಲಿ ಸ್ವಾಮಿ ಶಿವಸ್ವಾಮಿ ಯಾರು ಈಶ್ವರನಿದ್ದಿದ್ದು ಅಂತಂದರೆ ಪಶುಪತಿ ಈಶ್ವರ ಅನ್ನೋ ದೇವರು, ಪರಮೇಶ್ವರನ ಹೆಸರು ಈ ಊರಿನಲ್ಲಿ. ಪಶುಪತಿ ಈಶ್ವರರ ಪಶುಪತಿ ಈಶ್ವರ ಅನ್ನುವ ಪರಮೇಶ್ವರ. ಸರಿ, ಹೀಗೆ

0: ಇವರು ನಾಯನಾರುಗಳಿಗೆ ಯಾರಾದರೂ ತೊಂದರೆ ಕೊಟ್ಟರೆ ಆ ತೊಂದರೆಯನ್ನು ನಿವಾರಿಸುವುದಕ್ಕೋಸ್ಕರ ಕೊಡಲಿಯನ್ನು ಇಟ್ಕೊಂಡು ಶಿವಭಕ್ತರಿಗೆ ರಕ್ಷಣೆಯನ್ನು ಕೊಡ್ತಾಯಿದ್ರು. ಇವರು ಮಾಡ್ತಾಯಿದ್ದ ಸೇವೆ ಈ ಥರದ್ದು. ಅದೇ ಊರಿನಲ್ಲಿ ಒಬ್ಬ ಶಿವಭಕ್ತರಿದ್ದರು, ಅವರ ಹೆಸರು ಶಿವಕಾಮಿಯಾಂಡಾರ್ ಅಂತ. ಇವರು ಪಶುಪತಿ ಈಶ್ವರನ ದೇವಸ್ಥಾನಕ್ಕೆ ಪ್ರತಿನಿತ್ಯ ಹೋಗೋರು, ದರ್ಶನಕ್ಕೆ ಮಾತ್ರ ಅಲ್ಲ ಪೂಜೆಗೆ. ಹೇಗೆ ಹೋಗ್ತಾ ಇದ್ರು ಅಂತಂದರೆ, ಆ ಅಂಬಿರಾವತಿ ನದಿಯಲ್ಲಿ ಪ್ರತಿ ದಿವಸವೂ ಹೋಗಿ ಸ್ನಾನ ಮಾಡಿ ವಿಭೂತಿ ಇತ್ಯಾದಿಗಳನ್ನು ಧರಿಸಿಕೊಂಡು ಮುಖಕ್ಕೆ ಬಟ್ಟೆಯನ್ನು ಸುತ್ತಿಕೊಂಡು ಅಲ್ಲಿ ತೋಟಗಳಲ್ಲಿದ್ದ ಒಳ್ಳೆಯ ಹೂಗಳು, ಎಂಥ ಹೂಗಳು ಅಂತಂದರೆ, ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಆ ಹೂಗಳು ಅರಳುತ್ತವೆ ಅನ್ನೋ ಅಂತಹ ಮೊಗ್ಗುಗಳನ್ನು, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅದು ಅರಳಿಬಿಡಬೇಕು ಅಂತಹ ಮೊಗ್ಗುಗಳನ್ನು ಒಂದು ಬುಟ್ಟಿಯ ತುಂಬ ತುಂಬಿಕೊಂಡು ದೇವಸ್ಥಾನಕ್ಕೆ ಬಂದು ದೇವರಿಗೆ ಆ ಹೂಗಳನ್ನು ಅರ್ಪಿಸಿ ಪೂಜೆ ಮಾಡಿ ಸಂತೋಷ ಪಟ್ಕೊಳ್ತಾ ಇದ್ದರು ಈ ಶಿವಕಾಮಿ ಆಂಡಾರ್ ಅನ್ನೋರು. ಇವರದು ಇದು ಪ್ರತಿನಿತ್ಯದ ದಿನಚರಿ. ಒಂದು ದಿವಸ, ಅವತ್ತು ವಿಶೇಷವಾದ ದಿನ, ಮಹಾನವಮಿ ದಿನ. ಮಹಾನವಮಿ ಅಂದರೆ ಆ ಊರಿನಲ್ಲಿ ವಿಶೇಷವಾಗಿ ಉತ್ಸವ ಜಾತ್ರೆ ಆ ಥರ ನಡೆಯುವಂಥ ವಿಶೇಷವಾದ ದಿನ. ಈ ಆಂಡಾರವರು ನದಿಗೆ ಹೋಗಿ ಪ್ರತಿನಿತ್ಯದಂತೆ ಸ್ನಾನ ಮಾಡಿ ಹೂಗಳನ್ನೆಲ್ಲ ಸಂಗ್ರಹಿಸಿ ಶಿವಪೂಜೆಗೆ ಪಶುಪತಿ ಈಶ್ವರ ದೇವಾಲಯಕ್ಕೆ ಬರ್ತಾ ಇದ್ದಾರೆ. ಬರ್ತಾ ಇದ್ದಾಗ ಏನಾಗಿದೆ, ಸ್ವಲ್ಪ ದೂರ ಬಂದಿದ್ದಾರೆ, ಹಿಂದಿನಿಂದ ರಾಜನ ಪಟ್ಟದ ಆನೆ ಅದು ಬರ್ತಾ ಇದೆ. ಆನೆ ಮೇಲೆ ಇಬ್ಬರು ಮಾವತರು ಕೂತ್ಕೊಂಡಿದ್ದಾರೆ, ಆನೆಯ ಬದಿಯಲ್ಲಿ ಮೂರು ಜನ ರಾಜಭಟರು ಆನೆಯ ಜೊತೆಯಲ್ಲಿ ಬರ್ತಾ ಇದ್ದಾರೆ. ಇವರು ಮುಂದೆ ನಡೆದು ಹೋಗ್ತಾ ಇದ್ದಾರೆ. ಶಿವಕಾಮಿ ಆಂಡಾರವರು ಕೈನಲ್ಲಿ ಹೂ ಬುಟ್ಟಿ ಇದೆ, ತುಂಬ ಹೂ ಇಟ್ಕೊಂಡಿದ್ದಾರೆ. ಈ ಆನೆಗೆ ಇದ್ದಕ್ಕಿದ್ದ ಹಾಗೆ, ರಾಜನ ಪಟ್ಟದ ಆನೆ ಇದ್ದಕ್ಕಿದ್ದ ಹಾಗೆ ಮದ ಏರಿದೆ. ಮದ ಏರಿದ ಆನೆ ಯಾವ ತರಹ ನಡ್ಕೊಳ್ಳುತ್ತಂತೆ ಯಾರಿಗೂ ಗೊತ್ತಾಗೋದಿಲ್ಲ. ಹುಚ್ಚ ಬಟ್ಟೆ ನುಗ್ಗತ್ತದು, ಕೈಗೆ ಸಿಕ್ಕಿದ್ದು, ಕಾಲಿಗೆ ಸಿಕ್ಕಿದ್ದು, ಕಣ್ಣಿಗೆ ಸಿಕ್ಕಿದ್ದು ಎಲ್ಲವನ್ನು ಧ್ವಂಸ ಮಾಡುವ ಒಂದು ಸ್ವಭಾವ ಆವಾಗ ಬಂದುಬಿಡುತ್ತೆ. ಇದು ಹಿಂದೆಯಿಂದ ಓಡ್ತಾ ಬರ್ತಾ ಇದೆ. ಮುಂದಗಡೆ ನಮ್ಮ ಶಿವಭಕ್ತರು ಹೋಗ್ತಾ ಇದ್ದಾರೆ, ಹೂ ಬಿಟ್ಟು ತೆಗೆದುಕೊಂಡು ಹೂವಿದೆ ಅದರಲ್ಲಿ. ಹಿಂದಗಡೆಯಿಂದ ಜನಗಳು ಕೂಕೊಳ್ತಾ ಇದ್ದಾರೆ, ಆನೆಗೆ ಮರ ಬಂದಿದೆ, ಎಲ್ಲ ದೂರಕ್ಕೆ ಹೋಗಿ ದೂರ ಹೋಗಿ ಅಂತ ಕೂಕೊಳ್ತಾ ಇದ್ದಾರೆ. ಇದನ್ನು ಇವರು ಕೇಳಿಸ್ಕೊಂಡು ಪಕ್ಕಕ್ಕೆ ಹೋಗಬೇಕು ಅಂತ ಅನ್ನೋದರೊಳಗೇನೆ ಆನೆ ಇವ್ರ ಕಡೆ ನುಗ್ಗಿ ಆ ಹೂ ಬುಟ್ಟಿಯನ್ನು ಕಸಿದುಕೊಂಡು ಎತ್ತಲಾಗುವ ಎಸೆದು ಧ್ವಂಸ ಮಾಡಿಬಿಟ್ಟು ಓಡೋಯಿತು. ಈ ಶಾಕ್, ಈ ಇದರಿಂದ ಅವರಿಗೆ ಚೇತರಿಸ್ಕೊಳ್ಳೋಕ್ಕಾಗದೆ ಅವರು ಸ್ವಲ್ಪ ದೂರ ಓಡಿ ಹೋಗಿ ಬಿದ್ದುಬಿಟ್ರು. ಹೂ ಬುಟ್ಟಿ ಎಲ್ಲ ಎಲ್ಲಿ ಹೋಯಿತು, ಹೂವೆಲ್ಲ ಧ್ವಂಸವಾಗಿ ಹೋಯಿತು. ಹೋಗಿ ಬಿದ್ದುಬಿಟ್ರು. ಬಿದ್ದು ಶಿವದಾ ಶಿವದಾ ಅಂತ ಕೂಕೊಳ್ತಾ ಇದ್ದಾರೆ. ಶಿವದಾ ಶಿವದಾ ಅಂತಂದರೆ ಪರಮೇಶ್ವರನೇ ಅನ್ನೋ ಥರ ಒಂದು ಆರ್ತನಾದ. ಈ ಥರ ನನ್ನ ಭಕ್ತಿಗೆ ಇವತ್ತು ಭಂಗ ಬಂತಲ್ಲ, ಹೂಗಳಿಗೂ ಸಮರ್ಪಿಸೋದಕ್ಕಾಗಲಿಲ್ಲವಲ್ಲ ಅಂದು ಒಂದು ಅರ್ಥನಾದ. ಶಿವದಾ ಶಿವದಾ ಅಂತ ಕೂಕೊಂಡ್ಬಿಟ್ರು. ಇದು ಎಲ್ಲ ನೋಡ್ತಾ ಇದ್ದಾರೆ ಜನಗಳು. ಇವರು ಹೋಗಿ ಬಿದ್ದುಬಿಟ್ಟಿದ್ದಾರೆ. ಅಲ್ಲೇ ಎಲ್ಲೋ ಸ್ವಲ್ಪ ದೂರದಲ್ಲಿದ್ದ ನಮ್ಮ ಯಡಿಪತ್ತರಿಗೆ ಇದು ತಿಳಿಯಿತು. ಬಂದು ನೋಡಿದರೆ ಈ ಶಿವಭಕ್ತರು ಕೆಳಗೆ ಬಿದ್ದುಬಿಟ್ಟಿದ್ದಾರೆ, ಹೂಗಳೆಲ್ಲ ಧ್ವಂಸವಾಗಿದೆ, ಏನಾಯಿತು ಅಂತ ಗೊತ್ತಾಯಿತು. ಆನೆ ಈ ಥರ ಮಾಡಿತು ಅಂತ ಹೇಳಿಬಿಟ್ಟು ಇವರು ಆನೆ ಯಾವ ಕಡೆ ಹೋಯಿತೋ ಆ ಕಡೆ ಆನೆಯನ್ನು ಅಟ್ಟಿಸ್ಕೊಂಡು ಹೋಗಿ ಆನೆಯನ್ನು ಗುರುತಿಸಿದರು. ಗುರುತಿಸಿದ ತಕ್ಷಣ ಏನು ಮಾಡಿದ್ರು, ತಮ್ಮ ಕೊಡಲಿ ಇತ್ತಲ್ಲ, ಕೊಡಲಿಯಿಂದ ಎಸೆದರು ಆನೆ ಕಡೆಗೆ. ಆನೆ ಒಂದೇ ಏಟಿಗೆ ಪ್ರಾಣ ಬಿಡ್ತು, ಬಿದ್ದೋಯ್ತು. ಆಮೇಲೆ ಆನೆ ಮೇಲೆ ಇದ್ದರು ಇಬ್ಬರು ಮಾವಳಿತರು, ಅವರನ್ನು ಕೂಂದರು. ಜೊತೆಯಲ್ಲಿ ಬರ್ತಾ ಇದ್ದಂಥ ಇನ್ನೂ ಮೂರು ಜನ ರಾಜಭಟರಿದ್ರಲ್ಲ, ಅವರನ್ನು ಕೊಂದುಬಿಟ್ರು. ಅಷ್ಟು ಕೋಪ ಬಂದುಬಿಟ್ಟಿದೆ ಇವರಿಗೆ, ಶಿವಶರಣರಿಗೆ ಇಷ್ಟು ತೊಂದರೆ ಆಯಿತಲ್ಲ ಅಂತ ಹೇಳಿ ಅವರಿಗೆ ಅಷ್ಟು ಕೋಪ ಬಂದು ಕೊಂದುಬಿಟ್ರು. ಆನೆಯನ್ನು ಕೊಂದರು, ಮಾವುತರನ್ನು ಕೊಂದರು, ಕೆಳಗಿದ್ದ ರಾಜಭಟ್ರನ್ನು ಕೊಂದುಬಿಟ್ರು. ರಾಜ ಅಲ್ಲೆಲ್ಲೋ ಇದ್ದರು ಮಹಾರಾಜರು. ಮಹಾರಾಜರಿಗೆ ಸಮಾಚಾರ ಹೋಯಿತು. ಸಮಾಚಾರ ಹೋಗಿದ್ದು ಹೇಗೆ ಅಂತಂದರೆ, ಇಲ್ಲಿ ನಡೆದದ್ದೇ ಒಂದು, ಅವರಿಗೆ ಹೋಗಿ ಸಮಾಚಾರ ಬೇರೆ ಥರ ಹೋಯಿತು. ಯಾರೋ ಶತ್ರುಗಳ ಕಡೆ ರಾಜರು, ರಾಜ ಭಟರು, ಸೈನ್ಯದವರು ಬಂದು ನಮ್ಮ ರಾಜ್ಯದ ಮೇಲೆ ದಾಳಿ ಮಾಡಿದ್ದಾರೆ ಅನ್ನೋಂಥ ಒಂದು ತಪ್ಪು ಅಭಿಪ್ರಾಯ ಅವರಿಗೆ ಸಮಾಚಾರ ಹೋಯಿತು. ರಾಜರಿಗೆ ಇದರಿಂದ ತುಂಬ ವ್ಯಾಕುಲಚಿತ್ತರಾಗಿ ಈ ಜಾಗ ಏನಾಗಿದೆ ನೋಡೋಣ ಅಂತ ಬಂದರು. ನಡೆದದ್ದು ನೋಡಿದ್ರೆ ಅಲ್ಲಿ ಇವರು ಶಿವಕಾಮಿ ಆಂಡಾರ್ ಬಿದ್ದಿದ್ದಾರೆ, ಯಡಿಪತ್ತನಾಯನಾರ್ ಅಲ್ಲಿ ನಿಂತಿದ್ದಾರೆ, ಜನಗಳೆಲ್ಲ ಇದ್ದಾರೆ. ಯಡಿಪತ್ತನಾಯನಾರನ್ನು ನೋಡಿದ ತಕ್ಷಣ ಇವ್ರಿಗೆ ಅನ್ನಿಸ್ತು, ಇವರು ಇಂತಹ ಹತ್ಯೆಯನ್ನು ಮಾಡಿರಲಾರಲ್ಲ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇದ್ದಾರೆ. ಆಗ ಅಲ್ಲಿದ್ದ ಜನಗಳೆಲ್ಲ ಹೇಳಿದ್ರು ಏನು ನಡೀತು ಹೇಳಿದ್ರು, ಇವರೇ ಆನೆಯನ್ನು ಕೊಂದಿದ್ದು, ಆನೆ ಅಟ್ಟಿಸ್ಕೊಂಡು ಬಂತು, ಆದ್ದರಿಂದ ಆನೆಯನ್ನು ಕೊಂದರು, ಇವರೆಲ್ಲರನ್ನು ಕೊಂದವರು ಇವರೇ ಅಂತ ಹೇಳಿ ರಾಜನಿಗೆ ವರದಿ ಕೊಟ್ಟರು. ಆಗ ಯಡಿಪತ್ತನಾಯನವರು ರಾಜನನ್ನು ಉದ್ದೇಶಿಸಿ ಈ ರೀತಿ ಹೇಳ್ತಾರೆ, ನೋಡಿ ಈ ರೀತಿ ಅವರು ಹೂವನ್ನೆಲ್ಲ ತಂದು ಶಿವಕಾಮಿ ಆಂಡವರು ಪೂಜೆಗೆ ಬರ್ತಾಯಿದ್ರು, ತೆಗೆದುಕೊಂಡು ಬರ್ತಾಯಿದ್ರೆ ಈ ನಿಮ್ಮ ಪಟ್ಟದ ಆನೆ ಅವರನ್ನು ಅಟ್ಟಿಸ್ಕೊಂಡು ಬಂದು ಹೂ ಬುಟ್ಟಿಯನ್ನು ಧ್ವಂಸ ಮಾಡಿ ಎತ್ತೆತ್ತಿಗೋ ಎಸೆದುಬಿಟ್ಟು ಈ ರೀತಿ ಶಿವಾಪರಾಧವನ್ನು ಮಾಡಿದೆ. ಅದು ಶಿವಾಪರಾಧವನ್ನು ಮಾಡಿದ್ದರಿಂದ ನನಗೆ ತಡೆಯಕ್ಕಾಗದೆ ಶಿವನಿಗೆ, ಶಿವಭಕ್ತರಿಗೆ ಈ ಥರ ತೊಂದರೆ ಆಯಿತಾ ಇಲ್ಲ ಅನ್ನೋದನ್ನು ನನಗೆ ಸಹಿಸಲಿಕ್ಕಾಗದೆ ಈ ಹತ್ಯೆಯನ್ನು ಮಾಡಿದೆ ಅಂತ ರಾಜನಲ್ಲಿ ಬೇಡಿಕೊಂಡರು. ರಾಜನಿಗೆ ಕಣ್ಣು ಮುಂದೆ ನಿಂತಿದೆ ಪರಿಸ್ಥಿತಿ ಏನಾಯಿತು ಅಂತ. ಮಹಾರಾಜರು ಅವರ ಹತ್ರ ಕೈ ಮುಗಿದು ಹೇಳ್ತಾರೆ, ನೋಡಿ ಇದು ನೀವು ಮಾಡಿದ್ದು ಖಂಡಿತವಾಗಿ ಅಪರಾಧವೇ ಅಲ್ಲ. ಅಂತಹ ದುಷ್ಟ ಆನೆಯನ್ನು ಪಟ್ಟದ ಆನೆಯನ್ನಾಗಿ ಇರಿಸಿಕೊಂಡದ್ದು ನನ್ನ ತಪ್ಪು. ಅದನ್ನು ಇರಿಸ್ಕೊಳ್ಳಬಾರ್ದಾಗಿತ್ತು, ಅದನ್ನು ಸಾಕಬಾರ್ದಾಗಿತ್ತು. ಆ ಮಾಡಿದ ಆನೆಯನ್ನು ನಾನು ಸಾಕಿದ್ದುದು ಮಹಾದೊಡ್ಡ ಅಪರಾಧ. ಇವರಿಗೆ ಅಂತಹ ತೊಂದರೆಯನ್ನು ಕೊಟ್ಟಿದೆ, ಇಂತಹ ಆನೆಯನ್ನು ನಾನು ಸಾಕಬಾರ್ದಾಗಿತ್ತು. ಆದ್ದರಿಂದ ಇದರಲ್ಲಿ ಈ ಅಪರಾಧದಲ್ಲಿ ನನ್ನ ಪಾಲು ಇದೆ, ಆದ್ದರಿಂದ ನಾನು ಕೂಡ ಶಿಕ್ಷಾರ್ಹನು ಅಂತ ಹೇಳಿ ಅವರಿಗೆ ಕೈಮುಗಿದು ಹೇಳ್ತಾರೆ. ತಮ್ಮ ಕತ್ತಿಯನ್ನು ಕೈಕೊಟ್ಟು ಅವರಿಗೆ, ಯಡಿಪತ್ತನಾಯನವರಿಗೆ ತಮ್ಮ ಕತ್ತಿಯನ್ನು ಕೊಡ್ತಾ ಇದ್ದಾರೆ. ಕೊಟ್ಟು ಹೇಳ್ತಾರೆ, ನನ್ನನ್ನು ಸಂಹರಿಸಬೇಡಿ, ನಾನು ಮಾಡಿದ ಪಾಪಕ್ಕೆ ಇದಲ್ಲದೆ ಬೇರೆ ಪ್ರಾಯಶ್ಚಿತ್ತವಿಲ್ಲ. ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಬೇಕಾದ್ರೆ ನೀವು ನನ್ನನ್ನು ಸಂಹರಿಸಬೇಕು. ಆದರೆ ನಿಮ್ಮ ಆಯುಧವನ್ನು ಉಪಯೋಗಿಸಿ ಅದನ್ನು ಅಪವಿತ್ರಗೊಳಿಸಿಕೊಳ್ಳಬೇಡಿ, ಕಳಂಕ ಬರೋ ಹಾಗೆ ಮಾಡಬೇಡಿ, ನನ್ನ ಕತ್ತಿಯನ್ನು ತೆಗೆದುಕೊಳ್ಳಿ. ಈ ಕತ್ತಿಯಿಂದ ನನ್ನನ್ನು ಸಂಹರಿಸಿ ನನ್ನನ್ನು ಈ ಪಾಪದಿಂದ ವಿಮೋಚನೆಗೊಳಿಸಿ ಅಂತ ಅವರನ್ನು ಬೇಡ್ಕೊಳ್ತಾ ಇದ್ದಾರೆ ಮಹಾರಾಜರು. ಇದನ್ನು ನೋಡಿದ ಯಡಿಪತ್ತನಾಯನವರಿಗೆ ಮನಸ್ಸಿನಲ್ಲಿ ಏನನ್ನಿಸ್ತು, ಆಹಾ ಇಂತಹ ಶಿವಭಕ್ತರನ್ನು ನಾನು ಕೊಲ್ಲುವುದೇ, ಇದು ಬಹಳ ದೊಡ್ಡ ಅಪರಾಧವಾಗುತ್ತದೆ. ಇವರನ್ನು ನಾನು ಸಂಹರಿಸಿದರೆ ನಾನು ಕುಂಭೀಪಾಕ ನರಕಕ್ಕೆ ಹೋಗಬೇಕಾಗುತ್ತದೆ ಅಂತ ಹೇಳಿ ಆ ಕತ್ತಿಯನ್ನು ಯಾತಿಕ ಸ್ವೀಕರಿಸಿದ್ರು ಅಂತಂದರೆ, ರಾಜನು ಎಲ್ಲಾದರೂ ತಾನು ಸಂಹರಿಸ್ಕೊಂಡ್ಬಿಟ್ಟಾನು, ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಾನು ಅಂತ ಆ ಕತ್ತಿಯನ್ನು ಸ್ವೀಕರಿಸಿದರು. ಕತ್ತಿಯನ್ನು ಸ್ವೀಕರಿಸಿ ಮನಸ್ಸಿನಲ್ಲಿ ಈ ರೀತಿ ಯೋಚನೆ ಮಾಡ್ತಾ ಇದ್ದಾರೆ, ಇಂತಹ ಒಬ್ಬ ಶಿವಭಕ್ತನನ್ನು ಕೊಂದರೆ ನಾನು ಖಂಡಿತವಾಗಿ ಕುಂಭೀಪಾಕ ನರಕಕ್ಕೆ ಹೋಗುವಂತಹನಾಗಿಬಿಡ್ತೇನೆ. ಮಹಾರಾಜರು ನಿರೀಕ್ಷೆ ಮಾಡ್ತಾ ಇದ್ದಾರೆ, ಯಡಿಪತ್ತನಾಯನವರು ನನ್ನನ್ನು ಸಂಹರಿಸಿ ನನ್ನನ್ನು ಪಾಪ ವಿಮೋಚನೆಗೆ ದಾರಿ ಮಾಡ್ತಾರೆ ಅಂತ ಹೇಳಿಬಿಟ್ಟು ಭಾಳ ಸಂತೋಷಭರಿತರಾಗಿದ್ದಾರೆ. ಯಾಕೆಂದರೆ ನನ್ನ ಪಾಪ ನಿವೃತ್ತಿಯಾಗುತ್ತೆ ಅನ್ನೋದು ಅವರಿಗೆ ದೊಡ್ಡ ಸಂತೋಷವನ್ನು ಕೊಟ್ಟಿದೆ, ರೆಡಿಯಾಗಿದ್ದಾರೆ. ಇದನ್ನು ನೋಡಿ ಯಡಿಪತ್ತನಾಯನವರಿಗೆ ಸ್ತಂಭೀಭೂತರಾಗ್ಬಿಟ್ರು. ಇದೇನಿದು, ಈ ಮನುಷ್ಯ ಈವಾಗ ಸಂತೋಷಭರಿತನಾಗಿದ್ದಾನಲ್ಲ, ಇದು ಏನಾಗ್ತಾ ಇದೆ ಅಂತ ಅವರಿಗೆ ಊಹಿಸಲಾರದಷ್ಟು ಮನಸ್ಸಿಗೆ ವೇದನೆ ಎಲ್ಲ ಬಂದು, ಇಂತಹವರನ್ನು ಕೊಂದರೆ, ಸಂಹರಿಸಿದರೆ ನನಗೆ ಖಂಡಿತವಾಗಿ ನರಕ ಪ್ರಾಪ್ತಿ, ಕುಂಭಿ ನರಕ ಪ್ರಾಪ್ತಿವೇ ಆಗತ್ತೆ ಅಂತ ಹೇಳಿಬಿಟ್ಟು ಏನು ಮಾಡಿದ್ರು, ರಾಜನ ಕತ್ತಿಯನ್ನು ಸ್ವೀಕರಿಸಿದ್ರೆ ಅವರು ಆತ್ಮಹತ್ಯೆ ಮಾಡಿಕೊಳ್ಬಹುದು ಅನ್ನೋ ಭಾವನೆಯಿಂದ ಆ ಕತ್ತಿಯನ್ನು ತೆಗೆದುಕೊಂಡು ತಮ್ಮ ಕುತ್ತಿಗೆಯನ್ನು ಕೊಯ್ದುಕೊಳ್ಳುವುದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ನಮ್ಮ ಮಹಾರಾಜರು ಯಾಕೆ ಇನ್ನೂ ಇವರು ನನ್ನನ್ನು ಸಂಹರಿಸಲೇ ಇಲ್ಲ ಅಂತ ನೋಡ್ತಾ ಇದ್ದರೆ ಇವರು ಆತ್ಮಹತ್ಯೆಗೆ ಸಿದ್ಧರಾಗೋಗ್ಬಿಟ್ಟಿದ್ದಾರೆ. ಕತ್ತು ಕೊಯ್ದುಕೊಳ್ಳೋದಕ್ಕೆ ವೀರಪ್ಪನಾಯನ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ನೋಡಿ ಬಹಳ ಸ್ತಂಭೀಭೂತರಾಗಿ, ಯೋ ಓ ಏನು ನಡೀತಾ ಇದೆ ಇಲ್ಲಿ, ಎಂತಹ ಕೃತಿಗಳು ನಡೀತಾವೆ, ನೀವು ಹೀಗೆ ಮಾಡಬಹುದೇ ಅಂತ ಹೇಳಿಬಿಟ್ಟು ವೀರಪ್ಪನಾಯನವರು ಎರಡೂ ಕೈಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ರು. ಈ ರೀತಿ ಮಾಡಬಹುದೇ ನೀವು, ಈ ರೀತಿ ಮಾಡಿದ್ರೆ ನಾನೂ ಪಾಪಕ್ಕೆ ಹೋಗ್ತೀನಿ, ಎಲ್ಲರೂ ಪಾಪಕ್ಕೆ ಹೊರಟೋಗ್ತೀವಲ್ಲ, ಈ ರೀತಿ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಮಹಾರಾಜರು ಬಹಳ ದುಃಖಪೂರಿತವಾಗಿ ಅವರಿಗೆ ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ಪರಮೇಶ್ವರನು ಮೇಲಿಂದ ಗಮನಿಸ್ತಾ ಇದ್ದಾನೆ. ಗಮನಿಸಿ ಅಶರೀರಿ ವಾಣಿ ಮೂಲಕ ಹೀಗೆ ಹೇಳ್ತಾ ಇದ್ದಾರೆ. ಪರಮೇಶ್ವರನು ಹೇಳ್ತಾ ಇದ್ದಾರೆ, ಅಯ್ಯ ಶಿವಭಕ್ತರುಗಳೇ, ನಿಮ್ಮಂಥ ಶಿವಭಕ್ತರುಗಳು ಎಂಥ ಅವರು ಎಲ್ಲಿ ಸಿಗ್ತಾರೆ? ಹೀಗೆ ಒಬ್ಬರಿಗೊಬ್ಬರು ಇಷ್ಟು ಭಕ್ತಿಯಿಂದ ಶಿವಭಕ್ತರನ್ನು ಕಾಪಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರಲ್ಲ, ನೀವೆಂತಹ ಉತ್ತಮ ಆತ್ಮವುಳ್ಳವರು, ನೀವು ಚೆನ್ನಾಗಿ ಈ ಭೂಲೋಕದಲ್ಲಿ ಇರಬೇಕು, ಭೂಲೋಕದಲ್ಲಿ ಬಹಳ ದಿವಸ ಚೆನ್ನಾಗಿದ್ದು ಆಮೇಲೆ ನನ್ನ ಸಾನ್ನಿಧ್ಯವನ್ನು ಪಡೆಯಬೇಕು ಅಂತ ಹೇಳಿ ಅವರಿಗೆ ಅಶರೀರವಾಣಿ ಮೂಲಕ ಹೇಳ್ತಾ ಇದ್ದಾರೆ. ಇದನ್ನು ಕೇಳಿದ ಇವರಿಗೆಲ್ಲ ರಾಜನು ಯರಿಪತ್ತನಾಯನವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದಾರೆ. ಯರಿಪತ್ತನಾಯನವರು ಮಹಾರಾಜನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದಾರೆ. ಅಶರೀರವಾಣಿ ಆಯಿತು, ಎಲ್ಲರೂ ನೀವೆಲ್ಲರೂ ಬಹಳ ಕಾಲ ಚೆನ್ನಾಗಿ ದೀರ್ಘಾಯುಷ್ಯರಾಗಿ ಬಹಳ ಸೌಖ್ಯವಾಗಿ ಬದುಕಬೇಕು ಅಂತ ಅಶರೀರವಾಣಿ ಆಗ್ತಾ ಇದ್ದ ಹಾಗೇನೆ ಆನೆಯೂ ಕೂಡ ನಿದ್ದೆಯಿಂದ ಎದ್ದು ಬಂದ ಹಾಗೆ ಬದುಕಿ ಬಂತು. ಮಾವುತರು ಕೂಡ ಎದ್ದು ಬಂದು ಬದುಕಿ ಬಂದರು. ಮತ್ತು ಇನ್ನೂ ಇಬ್ಬರು ಸಂಹರಿಸಲ್ಪಟ್ಟವರು, ಅವರೂ ಎಲ್ಲರೂ ಬಂದರು. ಎಲ್ಲ ಆಶ್ಚರ್ಯಚಕಿತರಾಗಿ ಅಲ್ಲಿದ್ದ ಜನಗಳೆಲ್ಲ ನೋಡ್ತಾ ಇದ್ದಾರೆ. ದೇವತೆಗಳು ಮೇಲಿಂದ ಪುಷ್ಪವೃಷ್ಟಿ ಕರೀತಾ ಇದ್ದಾರೆ. ಯರಿಪತ್ತನಾಯನವರು ಮಹಾರಾಜನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದಾರೆ. ಮಹಾರಾಜರು ಯರಿಪತ್ತನಾಯನವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಅಲ್ಲಿದ್ದ ಮತ್ತಿನ್ನೇನಾಯಿತು, ಶಿವಕಾಮಿ ಆಂಡಾರವರಿಗೆ ಅವರು ಕಳ್ಕೊಂಡಿದ್ದ ಬುಟ್ಟಿ ಹೂವು ಎಲ್ಲ ಕೂಡ ಅವರಿಗೆ ಮತ್ತೆ ಅವರ ಕೈನಲ್ಲಿ ಬಂದುಬಿಟ್ಟು ಅವರು ಸಂತುಷ್ಟರಾಗಿ ಶಿವನ ಸಾನ್ನಿಧ್ಯಕ್ಕೆ, ಪಶುಪತೀಶ್ವರನ ಸಾನ್ನಿಧ್ಯಕ್ಕೆ ಅವರು ಹೊರಡ್ತಾ ಇದ್ದಾರೆ. ಇಲ್ಲಿ ಒಂದು ದೊಡ್ಡ ಸಂಭ್ರಮಯುಕ್ತವಾದ ಸನ್ನಿವೇಶವೇ ಉಂಟಾಗಿ ಎಲ್ಲರಿಗೂ ಬಹಳ ಪರಮ ಸಂತೋಷವಾಗೋಯಿತು. ಇಂತಹ ಸನ್ನಿವೇಶ ಅಲ್ಲಿ ಪ್ರಾರಂಭವಾಗಿ ಈ ಚರಿತ್ರೆಯು ಎಲ್ರಿಗೂ ಆನಂದವನ್ನು ಅವತ್ತೂ ಉಂಟು ಮಾಡಿತು, ಇವತ್ತೂ ಕೇಳೋರಿಗೆ ನಮಗೂ ಉಂಟು ಮಾಡ್ತಾ ಇದೆ. ಇದರಿಂದ ಈ ಚರಿತ್ರೆ ಇಲ್ಲಿಗೆ ಸಮಾಪ್ತವಾಗಿದೆ. ನಾವು ಏನು ತಿಳ್ಕೋಬೇಕು ಅಂತಂದರೆ, ಯಾವ ದೈವ ಭಕ್ತರಿಗೂ ಕೂಡ, ಯಾರಿಗೂ ಕೂಡ ಮೊದಲು ಫಂಡಮೆಂಟಲ್ ಆಗಿ ಯಾರಿಗೂ ತೊಂದರೆ ಕೊಡಬಾರ್ದು ಮೊದಲನೆಯದು. ಎರಡನೆಯದು, ದೈವ ಭಕ್ತರಿಗೆ ತೊಂದರೆಯನ್ನೇ ಕೊಡಬಾರ್ದು. ಅವರಿಗೆ ಸಹಾಯವನ್ನು ಬೇಕಾದರೆ ಆದರೆ ಮಾಡಬಹುದು, ಸಹಾಯ ಮಾಡೋಕ್ಕಾಗದಿದ್ದರೆ ಅವರಿಗೆ ಖಂಡಿತವಾಗಿ ತೊಂದರೆಯನ್ನು ಉಪದ್ರವವನ್ನು ಉಂಟು ಮಾಡಬಾರ್ದು ಅನ್ನೋದು ಈ ಇವರ ಚರಿತ್ರೆಯಿಂದ ನಿಮಗೆ ತಿಳಿದು ಬರ್ತಾ ಇದೆ. ಇಂತಹ ಚರಿತ್ರೆಯನ್ನು ನೀವು ಕೇಳಿ ಆನಂದ ಪಟ್ಟು ನೋಡಿ ಅಂತ ನಾನು ಅಂದುಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ.
1: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ.org ರೇಡಿಯೋಸ್, 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ ಶೈವಂ.org. ಓಂ ನಮಃ ಶಿವಾಯ.
2: Dear listeners of Shaivam.org, the following is Shukla Yajur Vedam, Karma Shaka, Adhyayam 32.
3: Atha Dvatrimshodhyayaha. Om.

ಸಾಧ್ಯ ಪುನಃ ಸಂಭವಿಧ್ವರಿಸೋಮೇಧ ಪುನಃ ಸಂಜಿನ ಬದಿ ಸಂದೇವಾ ಸಮಜನ್ವಂತ ಭವೇತ ಧ್ರುವನಿಗ ಸಮಜನ್ವಂತ ಶ್ರೀ

ಪರ್ಯಕ್ಷ್ವಾಗಿದೇವ ಭೂತಮಾಧಮುಚ್ಚುಕಾಯಾಂಜೋಯೇನೈವೈನಾಂ ಪುನಃ ಪ್ರಯುಂಕ್ರೇತೇನಾಯಾದ್ರಯಾಂ ನೇಯೋ ವಾಗ್ನೇಯೋ ಗಾರಗೇ ಯುನಕ್ಯಿಂತೇ ಜುಂಜಾನೇ ಸ್ವಜ್ಞೇ ಯುಕ್ಷ್ವಾಗಿದೇವ ಯುಕ್ಷ್ವಾಗಿದೇವ ಭೂತಮಾಧಮುಚ್ಚುಕಾಯಾಂಜೋಯೇನೈವೈನಾಂ ಪುನಃ ಪ್ರಯುಂಕ್ರೇತೇನಾಯಾದ್ರಯಾಂ ನೇಯೋ ವಾಗ್ನೇಯೋ ಗಾರಗೇ

ಸಂಜಿರಮಾಂಜನ ಪ್ರೋಕ್ಷರಿತೇನ ಭೂತಸ್ಯೇನ ಮೇನ ಸಮೀಚೀನ ಮಾತೃಕ್ತ ಜೇಜಕ್ತಸ್ಯ ತೇನ ವಿರುದ್ಧಿ ವಯ ಜಿರೋ.

ಸಮನುಭಾತ್ಯೇತತ್ ಸಮಸ್ತಂ ಜಗತ್ ತಸ್ಮೈ ಶ್ರೀ ಗುರುಮೂರ್ತಯೇ ನಮಃಇದಂ ಶ್ರೀ ದಕ್ಷಿಣಾಮೂರ್ತಯೇ ದೇಹಂ ಪ್ರಾಣಮಪೇಂದ್ರಿಯಾಣ್ಯಪಿ ಚಲಾಂ ಬುದ್ಧಿಂ ಚ ಶೂನ್ಯಂ ವಿದುಃ ಸ್ತ್ರೀಬಾಲಾಂಧ ಜಡೋಪಮಾಸ್ತ್ವಹಮಿತಿ ಭ್ರಾಂತಾಭೃಶಂ ವಾದಿನಾಂ ಮಾಯಾಶಕ್ತಿ ವಿಲಾಸ ಕಲ್ಪಿತ ಮಹಾ ವ್ಯಾಮೋಹ ಸಂಹಾರಿಣೇ ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಇದಂ

0: ஓம் நம சிவாய். டியர் லிசனர்ஸ் ஆஃப் சைவம்.ஆர் ரேடியோ, தி சைஸ் ஆஃப் அவர் ஆடியோ கலெக்ஷன் கண்டினியூஸ் டு க்ரோ டே பை டே. வி நவ் ஹோஸ்ட் மோர் தேன் 25,000 ஆடியோ ரெக்கார்டிங்ஸ். இன் ஆர்டர் டு மேக் தீஸ் எக்ஸ்டென்சிவ் ரிசோர்ஸஸ் மோர் ஆக்சசபிள் அண்ட் பெனிஃபிஷியல் டு அவர் ரேடியோ லிசனர்ஸ், வி ஹாவ் ரீஆர்கனைஸ்ட் அவர் ப்ரோக்ராம் ஷெட்யூல். திருமுறை மியூசிக் அண்ட் திருமுறை டிஸ்கோசஸ் வில் பி ப்ராட்காஸ்ட் ஆன் திருநெறிய தமிழோசை. Philosophical discourses and Periyapuranam lectures in Tamil will be broadcast on Shiva Tattvam. Programs in languages other than Tamil will be broadcast on Shaiva Lahari. As a result of these changes, there will be some adjustments to program timings. We trust that you will kindly accept these schedule changes with understanding and patience. We also request you to encourage your relatives and friends to listen to and benefit from our radio services. ஓம் நம சிவாய்.
1: ஓம் நம சிவாய். டியர் லிசனர்ஸ் ஆஃப் சைவம் டாட் ஆர், யுவர் அபவுட் லெசன் பெரிய புராணம் டிஸ்கோர்ஸ் இன் கன்னடா. த டைட்டில் இஸ் எரிபத்த நாயனார் புராணம், பிரசன்டட் பை ஸ்ரீ HS தியாகராஜன். தேங்க்யூ. ஓம் நம சிவாய்.
2: குருபியோ நம. எல்லாரிகோ நமஸ்கார. தமிழ்நாடின சிவபக்தரு ನಾಯನಾರ್ಗಳು, ಇವರ ಬಗ್ಗೆ ನಾನು ವಿಡಿಯೋಗಳನ್ನು ಕೊಡ್ತಾ ಇದ್ದೀನಿ. ಈ ದಿವಸದ ಮಹನೀಯರು ನಾಯನಾರು ಅವರು ಯಾರು ಅಂತಂದರೆ ಯರಿಪತ್ತರ್ ನಾಯನಾರ್ ಅಂತ. ಇವರ ಬಗ್ಗೆ ಸುಂದರಮೂರ್ತಿಯವರು ಹೀಗೆ ವಿವರಣೆ ಕೊಡ್ತಾ ಇದ್ದಾರೆ. ಇಲೈಮಲಿಂದ ವೇಲ್ ನಂಬಿ ಯರಿಪತ್ತರ್ ಕಡಿಯೇ ಅಂತ ವಿವರಣೆ ಕೊಟ್ಟಿದ್ದಾರೆ. ಇದರ ಅರ್ಥ ಹೀಗೆ, ಯರಿಪತ್ತರ್ ನಾಯನಾರವರು ಯಾವಾಗಲೂ ತಮ್ಮ ಜೊತೆಯಲ್ಲಿ ಒಂದು ಕೊಡಲಿಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದರು. ಆ ಕೊಡಲಿ ಹೇಗಿತ್ತು ಅಂತಂದರೆ, ಇಲೈಮಲಿಂದ ಅಂದರೆ ಆ ಕೊಡಲಿಯಲ್ಲಿ ಹರಿತವಾದ ಭಾಗ ಇರುತ್ತಲ್ಲ, ಅದು ಒಂದು ಎಳೆಯಷ್ಟು ಅಗಲವಾಗಿತ್ತಾಯಿತ್ತಂತೆ. ಎಳೆಯಷ್ಟು ದೊಡ್ಡದು ಆ ಹರಿತವಾದ ಭಾಗ. ಅಂತಹ ಕೊಡಲಿಯನ್ನು ಇವರು ಹೊತ್ತುಕೊಂಡು ಹೋಗ್ತಾ ಇದ್ದರು. ಮತ್ತು ಎರಿಭತ್ತರಂದರೆ ಆ ಕೊಡಲಿಯನ್ನು ಇವರು ಬೀಸೋರಂತೆ, ಎಸೀತಾ ಇದ್ದರು ಬೀಸೋರು. ಎಲ್ಲಿ ಯಾರಿಗೆ ಹೊಡಿಬೇಕೋ ಅವರಿಗೆ ಸುಮ್ಮನೆ ಇದ್ದ ಕಡೆಯಿಂದಲೇ ಬೀಸೋರು. ಆದ್ದರಿಂದ ಎರಿಯೋದು ಅಂತಂದರೆ ಬೀಸುವುದು, ಎಸೆಯೋದು ಅಂತ ಅರ್ಥ. ಇವರಿಗೆ ಈ ರೀತಿ ಹೆಸರು ಬಂದಿದೆ. ಯಾರಿಗಾದರೂ ಅವರು ತೊಂದರೆ ಮಾಡಬೇಕು, ಅವರಿಗೆ ಹೊಡಿಬೇಕು ಅಂತಂದರೆ ಈ ಕೊಡ್ಡೆಯಿಂದ ಹಾಗೆ ಹೊಡಿತಾ ಇದ್ರು, ಎಸೀತಾ ಇದ್ದರು. ಈ ಕಾರಣದಿಂದಾಗಿ ಇವರಿಗೆ ಯರಿಪತ್ತರ್ ನಾಯನಾರ್ ಅಂತ ಹೆಸರು ಬಂದಿದೆ. ಸರಿ, ಇವರು ಯಾಕೆ ಈ ಕೊಡಲಿಯನ್ನು ಯಾವಾಗಲೂ ಎತ್ಕೊಂಡು ಹೋಗ್ತಾಯಿದ್ರು, ಯಾರಿಗಾದರೂ ಹೊಡೆಯೋದಿಕ್ಕೇ ಎತ್ಕೊಂಡು ಹೋಗ್ತಾಯಿದ್ರಲ್ಲ, ಯಾತಿಕೆ ಅನ್ನೋ ಪ್ರಶ್ನೆ ಇದೆ. ಏನು ಅಂತಂದರೆ, ಇವರಿಗೆ ಶಿವರ ಭಕ್ತರು, ಶಿವಭಕ್ತರು, ಶಿವಶರಣರು ಅಂತಂದರೆ ಬಹಳ ಅಪಾರವಾದ ಭಕ್ತಿ. ಯಾವಾಗಲೂ ಶಿವಭಕ್ತರಿಗೆ, ಶಿವಶರಣರಿಗೆ ಯಾರೇ ಆಗಲಿ, ಮನುಷ್ಯರು ಮಾತ್ರ ಅಂತೂ ಅಲ್ಲ, ಪ್ರಾಣಿಯೇ ಆಗಲಿ, ಯಾವ ಪ್ರಾಣಿಯೇ ಆಗಲಿ ತೊಂದರೆ ಮಾಡಿದರೆ, ಅವರ ಕಾರ್ಯಗಳಿಗೆ ವಿಘ್ನ ಉಂಟು ಮಾಡಿದರೆ, ಅವರನ್ನು ದಯಾದಾಕ್ಷಿಣ್ಯ ಇಲ್ಲದೆ ಈ ಕೊಡಲಿಯಿಂದ ಹೊಡೆದು ಸಂಹರಿಸ್ತಾ ಇದ್ದರು. ಈ ತರಹ ಇವರು ಶಿವಶರಣರಿಗೆ ಸೇವೆ ಮಾಡ್ತಾ ಇದ್ದಿದ್ದು. ಇವರು ವಾಸ ಮಾಡ್ತಾ ಇದ್ದಂಥ ಊರು ಕರುವೂರು ಅಂತ, ಚೋಳರಾಜ್ಯ. ಕರೂರು ಅನ್ನೋದು ಇವತ್ತಿಗೆ ಕರೂರು ಅಂತಾಗಿದೆ. ಇವರು ಇದ್ದ ವಾಸಿಸುತ್ತಿದ್ದ ಊರಿನ ಪಕ್ಕದಲ್ಲಿಯೇ ಅಂಬಿರಾವತಿ ಅನ್ನೋ ನದಿ ಹರಿತಾ ಇತ್ತು. ಈಗ ನದಿಯಲ್ಲಿ ನೀರು ಕಾಣೆ. ಈ ಸಂಭವ ನಡೆಸಿದ ಕಾಲಗಳಲ್ಲಿ ನೀರು ಹರಿತಾ ಇದ್ದಿದೆ. ಈ ನದಿಯ ಎರಡೂ ದಡಗಳಲ್ಲಿ ಅನೇಕ ಜನ ಋಷಿಗಳು, ಸಂತರುಗಳು, ಶಿವಭಕ್ತರು ಎಲ್ಲರೂ ತಪಸ್ಸು ಮಾಡ್ತಾ ಇದ್ದಂಥ ಒಂದು ಒಳ್ಳೆಯ ಜಾಗ ಅದು ಕರೂರು ಅನ್ನೋದು. ಮತ್ತು ಈ ಊರಿನಲ್ಲಿ ಸ್ವಾಮಿ ಶಿವಸ್ವಾಮಿ ಯಾರು, ಈಶ್ವರನಿದ್ದಿದ್ದು ಅಂತಂದರೆ ಪಶುಪತಿ ಈಶ್ವರರ್ ಅನ್ನೋ ದೇವರು, ಪರಮೇಶ್ವರನ ಹೆಸರು ಈ ಊರಿನಲ್ಲಿ. ಪಶುಪತಿ ಈಶ್ವರರ ಪಶುಪತಿ ಈಶ್ವರರ್ ಅನ್ನುವ ಪರಮೇಶ್ವರ. ಸರಿ, ಹೀಗೆ ಇವರು ನಾಯನಾರುಗಳಿಗೆ ಯಾರಾದರೂ ತೊಂದರೆ ಕೊಟ್ಟರೆ ಆ ತೊಂದರೆಯನ್ನು ನಿವಾರಿಸುವುದಕ್ಕೋಸ್ಕರ ಕೊಡಲಿಯನ್ನು ಇಟ್ಕೊಂಡು ಶಿವಭಕ್ತರಿಗೆ ರಕ್ಷಣೆಯನ್ನು ಕೊಡ್ತಾ ಇದ್ದರು. ಇವರು ಮಾಡ್ತಾ ಇದ್ದ ಸೇವೆ ಈ ತರಹದ್ದು. ಅದೇ ಊರಿನಲ್ಲಿ ಒಬ್ಬ ಶಿವಭಕ್ತರಿದ್ದರು, ಅವರ ಹೆಸರು ಶಿವಕಾಮಿ ಅಂಡಾರ್ ಅಂತ. ಇವರು ಪಶುಪತಿ ಈಶ್ವರನ ದೇವಸ್ಥಾನಕ್ಕೆ ಪ್ರತಿನಿತ್ಯ ಹೋಗೋರು, ದರ್ಶನಕ್ಕೆ ಮಾತ್ರ ಅಲ್ಲ ಪೂಜೆಗೆ. ಹೇಗೆ ಹೋಗ್ತಾ ಇದ್ರು ಅಂತಂದರೆ, ಆ ಅಂಬಿರಾವತಿ ನದಿಯಲ್ಲಿ ಪ್ರತಿ ದಿವಸವೂ ಹೋಗಿ ಸ್ನಾನ ಮಾಡಿ ವಿಭೂತಿ ಇತ್ಯಾದಿಗಳನ್ನು ಧರಿಸಿಕೊಂಡು ಮುಖಕ್ಕೆ ಬಟ್ಟೆಯನ್ನು ಸುತ್ತಿಕೊಂಡು ಅಲ್ಲಿ ತೋಟಗಳಲ್ಲಿದ್ದ ಒಳ್ಳೆಯ ಹೂಗಳು, ಎಂಥ ಹೂಗಳು ಅಂತಂದರೆ, ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಆ ಹೂಗಳು ಅರಳುತ್ತವೆ ಅನ್ನೋ ಅಂತಹ ಮೊಗ್ಗುಗಳನ್ನು, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅದು ಅರಳಿಬಿಡಬೇಕು ಅಂತಹ ಮೊಗ್ಗುಗಳನ್ನು ಒಂದು ಬುಟ್ಟಿಯ ತುಂಬ ತುಂಬಿಕೊಂಡು ದೇವಸ್ಥಾನಕ್ಕೆ ಬಂದು ದೇವರಿಗೆ ಆ ಹೂಗಳನ್ನು ಅರ್ಪಿಸಿ ಪೂಜೆ ಮಾಡಿ ಸಂತೋಷ ಪಟ್ಕೊಳ್ತಾ ಇದ್ದರು ಈ ಶಿವಕಾಮಿ ಆಂಡಾರ್ ಅನ್ನೋರು. ಇವರದು ಇದು ಪ್ರತಿನಿತ್ಯದ ದಿನಚರಿ. ಒಂದು ದಿವಸ, ಅವತ್ತು ವಿಶೇಷವಾದ ದಿನ, ಮಹಾನವಮಿ ದಿನ. ಮಹಾನವಮಿ ಅಂದರೆ ಆ ಊರಿನಲ್ಲಿ ವಿಶೇಷವಾಗಿ ಉತ್ಸವ ಜಾತ್ರೆ ಆ ಥರ ನಡೆಯುವಂಥ ವಿಶೇಷವಾದ ದಿನ. ಈ ಆಂಡಾರವರು ನದಿಗೆ ಹೋಗಿ ಪ್ರತಿನಿತ್ಯದಂತೆ ಸ್ನಾನ ಮಾಡಿ ಹೂಗಳನ್ನೆಲ್ಲ ಸಂಗ್ರಹಿಸಿ ಶಿವಪೂಜೆಗೆ ಪಶುಪತಿ ಈಶ್ವರ ದೇವಾಲಯಕ್ಕೆ ಬರ್ತಾ ಇದ್ದಾರೆ. ಬರ್ತಾ ಇದ್ದಾಗ ಏನಾಗಿದೆ, ಸ್ವಲ್ಪ ದೂರ ಬಂದಿದ್ದಾರೆ, ಹಿಂದಿನಿಂದ ರಾಜನ ಪಟ್ಟದ ಆನೆ ಅದು ಬರ್ತಾ ಇದೆ. ಆನೆ ಮೇಲೆ ಇಬ್ಬರು ಮಾವತರು ಕೂತ್ಕೊಂಡಿದ್ದಾರೆ, ಆನೆಯ ಬದಿಯಲ್ಲಿ ಮೂರು ಜನ ರಾಜಭಟರು ಆನೆಯ ಜೊತೆಯಲ್ಲಿ ಬರ್ತಾ ಇದ್ದಾರೆ. ಇವರು ಮುಂದೆ ನಡೆದು ಹೋಗ್ತಾ ಇದ್ದಾರೆ. ಶಿವಕಾಮಿ ಆಂಡಾರವರು ಕೈನಲ್ಲಿ ಹೂ ಬುಟ್ಟಿ ಇದೆ, ತುಂಬ ಹೂ ಇಟ್ಕೊಂಡಿದ್ದಾರೆ. ಈ ಆನೆಗೆ ಇದ್ದಕ್ಕಿದ್ದ ಹಾಗೆ, ರಾಜನ ಪಟ್ಟದ ಆನೆ ಇದ್ದಕ್ಕಿದ್ದ ಹಾಗೆ ಮದ ಏರಿದೆ. ಮದ ಏರಿದ ಆನೆ ಯಾವ ತರಹ ನಡ್ಕೊಳ್ಳುತ್ತಂತೆ ಯಾರಿಗೂ ಗೊತ್ತಾಗೋದಿಲ್ಲ. ಹುಚ್ಚ ಬಟ್ಟೆ ನುಗ್ಗತ್ತದು, ಕೈಗೆ ಸಿಕ್ಕಿದ್ದು, ಕಾಲಿಗೆ ಸಿಕ್ಕಿದ್ದು, ಕಣ್ಣಿಗೆ ಸಿಕ್ಕಿದ್ದು ಎಲ್ಲವನ್ನು ಧ್ವಂಸ ಮಾಡುವ ಒಂದು ಸ್ವಭಾವ ಆವಾಗ ಬಂದುಬಿಡುತ್ತೆ. ಇದು ಹಿಂದೆಯಿಂದ ಓಡ್ತಾ ಬರ್ತಾ ಇದೆ. ಮುಂದಗಡೆ ನಮ್ಮ ಶಿವಭಕ್ತರು ಹೋಗ್ತಾ ಇದ್ದಾರೆ, ಹೂ ಬಿಟ್ಟು ತೆಗೆದುಕೊಂಡು ಹೂವಿದೆ ಅದರಲ್ಲಿ. ಹಿಂದಗಡೆಯಿಂದ ಜನಗಳು ಕೂಕೊಳ್ತಾ ಇದ್ದಾರೆ, ಆನೆಗೆ ಮರ ಬಂದಿದೆ, ಎಲ್ಲ ದೂರಕ್ಕೆ ಹೋಗಿ ದೂರ ಹೋಗಿ ಅಂತ ಕೂಕೊಳ್ತಾ ಇದ್ದಾರೆ. ಇದನ್ನು ಇವರು ಕೇಳಿಸ್ಕೊಂಡು ಪಕ್ಕಕ್ಕೆ ಹೋಗಬೇಕು ಅಂತ ಅನ್ನೋದರೊಳಗೇನೆ ಆನೆ ಇವ್ರ ಕಡೆ ನುಗ್ಗಿ ಆ ಹೂ ಬುಟ್ಟಿಯನ್ನು ಕಸಿದುಕೊಂಡು ಎತ್ತೆತ್ತಲಾಗುವ ಎಸೆದು ಧ್ವಂಸ ಮಾಡಿಬಿಟ್ಟು ಓಡೋಯಿತು. ಈ ಶಾಕ್, ಈ ಇದರಿಂದ ಅವರಿಗೆ ಚೇತರಿಸ್ಕೊಳ್ಳೋಕ್ಕಾಗದೆ ಅವರು ಸ್ವಲ್ಪ ದೂರ ಓಡಿ ಹೋಗಿ ಬಿದ್ದುಬಿಟ್ರು. ಹೂ ಬುಟ್ಟಿ ಎಲ್ಲ ಎಲ್ಲಿ ಹೋಯಿತು, ಹೂವೆಲ್ಲ ಧ್ವಂಸವಾಗಿ ಹೋಯಿತು. ಹೋಗಿ ಬಿದ್ದುಬಿಟ್ರು. ಬಿದ್ದು ಶಿವದಾ ಶಿವದಾ ಅಂತ ಕೂಕೊಳ್ತಾ ಇದ್ದಾರೆ. ಶಿವದಾ ಶಿವದಾ ಅಂತಂದರೆ ಪರಮೇಶ್ವರನೇ ಅನ್ನೋ ಥರ ಒಂದು ಆರ್ತನಾದ. ಈ ಥರ ನನ್ನ ಭಕ್ತಿಗೆ ಇವತ್ತು ಭಂಗ ಬಂತಲ್ಲ, ಹೂಗಳಿಗೂ ಸಮರ್ಪಿಸೋದಕ್ಕಾಗಲಿಲ್ಲವಲ್ಲ ಅಂದು ಒಂದು ಅರ್ಥನಾದ. ಶಿವದಾ ಶಿವದಾ ಅಂತ ಕೂಕೊಂಡ್ಬಿಟ್ರು. ಇದು ಎಲ್ಲ ನೋಡ್ತಾ ಇದ್ದಾರೆ ಜನಗಳು, ಇವರು ಹೋಗಿ ಬಿದ್ದುಬಿಟ್ಟಿದ್ದಾರೆ. ಅಲ್ಲೇ ಎಲ್ಲೋ ಸ್ವಲ್ಪ ದೂರದಲ್ಲಿದ್ದ ನಮ್ಮ ಯಡಿಪತ್ತರಿಗೆ ಇದು ತಿಳಿಯಿತು. ಬಂದು ನೋಡಿದರೆ ಈ ಶಿವಭಕ್ತರು ಕೆಳಗೆ ಬಿದ್ದುಬಿಟ್ಟಿದ್ದಾರೆ, ಹೂಗಳೆಲ್ಲ ಧ್ವಂಸವಾಗಿದೆ, ಏನಾಯಿತು ಅಂತ ಗೊತ್ತಾಯಿತು. ಆನೆ ಈ ಥರ ಮಾಡಿತು ಅಂತ ಹೇಳಿಬಿಟ್ಟು ಇವರು ಆನೆ ಯಾವ ಕಡೆ ಹೋಯಿತೋ ಆ ಕಡೆ ಆನೆಯನ್ನು ಅಟ್ಟಿಸ್ಕೊಂಡು ಹೋಗಿ ಆನೆಯನ್ನ ಗುರುತಿಸಿದರು. ಗುರುತಿಸಿದ ತಕ್ಷಣ ಏನು ಮಾಡಿದ್ರು, ತಮ್ಮ ಕೊಡಲಿ ಇತ್ತಲ್ಲ, ಕೊಡಲಿಯಿಂದ ಎಸೆದರು ಆನೆ ಕಡೆಗೆ. ಆನೆ ಒಂದೇ ಏಟಿಗೆ ಪ್ರಾಣ ಬಿಡ್ತು, ಬಿದ್ದೋಯ್ತು. ಆಮೇಲೆ ಆನೆ ಮೇಲೆ ಇದ್ದರು ಇಬ್ಬರು ಮಾವಂತರು, ಅವರನ್ನು ಕೂಂದರು. ಜೊತೆಯಲ್ಲಿ ಬರ್ತಾ ಇದ್ದಂಥ ಇನ್ನೂ ಮೂರು ಜನ ರಾಜಭಟರಿದ್ರಲ್ಲ, ಅವರನ್ನು ಕೊಂದುಬಿಟ್ರು. ಅಷ್ಟು ಕೋಪ ಬಂದುಬಿಟ್ಟಿದೆ ಇವರಿಗೆ. ಶಿವಶರಣರಿಗೆ

ಜಾಗ ಏನಾಗಿದೆ ನೋಡೋಣ ಅಂತ ಬಂದರು. ನಡೆದಿದ್ದು ನೋಡಿದ್ರೆ ಅಲ್ಲಿ ಇವರು ಶಿವಕಾಮಿ ಆಂಡಾರ್ ಬಿದ್ದಿದ್ದಾರೆ, ಯಡಿಪತ್ತ ನಾಯನಾರ್ ಅಲ್ಲಿ ನಿಂತಿದ್ದಾರೆ, ಜನಗಳೆಲ್ಲ ಇದ್ದಾರೆ. ಯಡಿಪತ್ತ ನಾಯನಾರ್ ನೋಡಿದ ತಕ್ಷಣ ಇವ್ರಿಗೆ ಅನ್ನಿಸ್ತು, ಇವರು ಇಂತಹ ಹತ್ಯೆಯನ್ನು ಮಾಡಿರಲಾರಲ್ಲ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇದ್ದಾರೆ. ಆಗ ಅಲ್ಲಿದ್ದ ಜನಗಳೆಲ್ಲ ಹೇಳಿದ್ರು ಏನು ನಡೀತು ಹೇಳಿದ್ರು, ಇವರೇ ಆನೆಯನ್ನು ಕೊಂದಿದ್ದು, ಆನೆ ಅಟ್ಟಿಸ್ಕೊಂಡು ಬಂತು ಆದ್ದರಿಂದ ಆನೆಯನ್ನು ಕೊಂದರು, ಇವರೆಲ್ಲರನ್ನು ಕೊಂದವರು ಇವರೇ ಅಂತ ಹೇಳಿ ರಾಜನಿಗೆ ವರದಿ ಕೊಟ್ಟರು. ಆಗ ಯಡಿಪತ್ತ ನಾಯನರು ರಾಜನನ್ನು ಉದ್ದೇಶಿಸಿ ಈ ರೀತಿ ಹೇಳ್ತಾರೆ, ನೋಡಿ ಈ ರೀತಿ ಅವರು ಹೂವನ್ನೆಲ್ಲ ತಂದು ಶಿವಕಾಮಿ ಆಂಡವರು ಪೂಜೆಗೆ ಬರ್ತಾಯಿದ್ರು, ತೆಗೆದುಕೊಂಡು ಬರ್ತಾ ಇದ್ದರೆ ಈ ನಿಮ್ಮ ಪಟ್ಟದ ಆನೆ ಅವರನ್ನು ಅಟ್ಟಿಸ್ಕೊಂಡು ಬಂದು ಹೂ ಬುಟ್ಟಿಯನ್ನು ಧ್ವಂಸ ಮಾಡಿ ಎತ್ತೆತ್ತಿಗೋ ಎಸೆದುಬಿಟ್ಟು ಈ ರೀತಿ ಶಿವಾಪರಾಧವನ್ನು ಮಾಡಿದೆ. ಅದು ಶಿವಾಪರಾಧವನ್ನು ಮಾಡಿದ್ದರಿಂದ ನನಗೆ ತಡೆಯಕ್ಕಾಗದೆ ಶಿವರಿಗೆ ಶಿವಭಕ್ತರಿಗೆ ಈ ಥರ ತೊಂದರೆ ಆಯಿತಾ ಅಲ್ಲ ಅನ್ನೋದನ್ನು ನನಗೆ ಸಹಿಸಲಿಕ್ಕಾಗದೆ ಈ ಹತ್ಯೆಯನ್ನು ಮಾಡಿದೆ ಅಂತ ರಾಜನಲ್ಲಿ ಬೇಡಿಕೊಂಡರು. ರಾಜನಿಗೆ ಕಣ್ಣು ಮುಂದೆ ನಿಂತಿದೆ ಪರಿಸ್ಥಿತಿ ಏನಾಯಿತು ಅಂತ. ಮಹಾರಾಜರು ಅವರ ಹತ್ರ ಕೈ ಮುಗಿದು ಹೇಳ್ತಾರೆ, ನೋಡಿ ಇದು ನೀವು ಮಾಡಿದ್ದು ಖಂಡಿತವಾಗಿ ಅಪರಾಧವೇ ಅಲ್ಲ, ಅಂತಹ ದುಷ್ಟ ಆನೆಯನ್ನು ಪಟ್ಟದ ಆನೆಯನ್ನಾಗಿ ಇರಿಸಿಕೊಂಡಿದ್ದು ನನ್ನ ತಪ್ಪು, ಅದನ್ನು ಇರಿಸಿಕೊಳ್ಳಬಾರ್ದಾಗಿತ್ತು, ಅದನ್ನು ಸಾಕಬಾರ್ದಾಗಿತ್ತು, ಆ ಮಾಡಿದ ಅಸಾನೆ ಆನೆಯನ್ನು ನಾನು ಸಾಕಿದ್ದು ಮಹಾದೊಡ್ಡ ಅಪರಾಧ, ಇವರಿಗೆ ಅಂತಹ ತೊಂದರೆಯನ್ನು ಕೊಟ್ಟಿದೆ, ಇಂತಹ ಆನೆಯನ್ನು ನಾನು ಸಾಕಬಾರ್ದಾಗಿತ್ತು, ಆದ್ದರಿಂದ ಇದರಲ್ಲಿ ಈ ಅಪರಾಧದಲ್ಲಿ ನನ್ನ ಪಾಲು ಇದೆ, ಆದ್ದರಿಂದ ನಾನು ಕೂಡ ಶಿಕ್ಷಾರ್ಹನು ಅಂತ ಹೇಳಿ ಅವರಿಗೆ ಕೈಮುಗಿದು ಹೇಳ್ತಾರೆ. ತಮ್ಮ ಕತ್ತಿಯನ್ನು ಕೈಕೊಟ್ಟು ಅವರಿಗೆ ಯಡಿಪತ್ತ ನಾಯನಾರವರಿಗೆ ತಮ್ಮ ಕತ್ತಿಯನ್ನು ಕೊಡ್ತಾ ಇದ್ದಾರೆ, ಕೊಟ್ಟು ಹೇಳ್ತಾರೆ ನನ್ನನ್ನು ಸಂಹರಿಸಬೇಡಿ, ನಾನು ಮಾಡಿದ ಪಾಪಕ್ಕೆ ಇದಲ್ಲದೆ ಬೇರೆ ಪ್ರಾಯಶ್ಚಿತ್ಯವಿಲ್ಲ, ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ಯ ಮಾಡಬೇಕಾದ್ರೆ ನೀವು ನನ್ನನ್ನು ಸಂಹರಿಸಬೇಕು, ಆದರೆ ನಿಮ್ಮ ಆಯುಧವನ್ನು ಉಪಯೋಗಿಸಿ ಅದನ್ನು ಅಪವಿತ್ರಗೊಳಿಸಿಕೊಳ್ಳಬೇಡಿ, ಕಳಂಕ ಬರೋ ಹಾಗೆ ಮಾಡಬೇಡಿ, ನನ್ನ ಕತ್ತಿಯನ್ನು ತೆಗೆದುಕೊಳ್ಳಿ, ಈ ಕತ್ತಿಯಿಂದ ನನ್ನನ್ನು ಸಂಹರಿಸಿ ನನ್ನನ್ನು ಈ ಪಾಪದಿಂದ ವಿಮೋಚನೆಗೊಳಿಸಿ ಅಂತ ಅವರನ್ನು ಬೇಡ್ಕೊಳ್ತಾ ಇದ್ದಾರೆ ಮಹಾರಾಜರು. ಇದನ್ನು ನೋಡಿದ ಯಡಿಪತ್ತ ನಾಯನಾರಿಗೆ ಮನಸ್ಸಿನಲ್ಲಿ ಏನನ್ನಿಸ್ತು, ಆಹಾ ಇಂತಹ ಶಿವಭಕ್ತರನ್ನು ನಾನು ಕೊಲ್ಲುವುದೇ, ಇದು ಬಹಳ ದೊಡ್ಡ ಅಪರಾಧವಾಗುತ್ತದೆ, ಇವರನ್ನು ನಾನು ಸಂಹರಿಸಿದರೆ ನಾನು ಕುಂಭೀಪಾಕ ನರಕಕ್ಕೆ ಹೋಗಬೇಕಾಗುತ್ತದೆ ಅಂತ ಹೇಳಿ ಆ ಕತ್ತಿಯನ್ನು ಯಾತಿಕ ಸ್ವೀಕರಿಸಿದ್ರು ಅಂತಂದರೆ ರಾಜನು ಎಲ್ಲಾದರೂ ತಾನು ಸಂಹರಿಸ್ಕೊಂಡ್ಬಿಟ್ಟಾನು, ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಾನು ಅಂತ ಆ ಕತ್ತಿಯನ್ನು ಸ್ವೀಕರಿಸಿದರು. ಕತ್ತಿಯನ್ನು ಸ್ವೀಕರಿಸಿ ಮನಸ್ಸಿನಲ್ಲಿ ಈ ರೀತಿ ಯೋಚನೆ ಮಾಡ್ತಾ ಇದ್ದಾರೆ, ಇಂತಹ ಒಬ್ಬ ಶಿವಭಕ್ತನನ್ನು ಕೊಂದರೆ ನಾನು ಖಂಡಿತವಾಗಿ ಕುಂಭೀಪಾಕ ನರಕಕ್ಕೆ ಹೋಗುವಂತಹನಾಗಿಬಿಡ್ತೇನೆ. ಮಹಾರಾಜರು ನಿರೀಕ್ಷೆ ಮಾಡ್ತಾ ಇದ್ದಾರೆ, ಯಡಿಪತ್ತ ನಾಯನಾರವರು ನನ್ನನ್ನು ಸಂಹರಿಸಿ ನನ್ನನ್ನು ಪಾಪ ವಿಮೋಚನೆಗೆ ದಾರಿ ಮಾಡ್ತಾರೆ ಅಂತ ಹೇಳಿಬಿಟ್ಟು ಭಾಳ ಸಂತೋಷಭರಿತರಾಗಿದ್ದಾರೆ, ಯಾಕೆಂದರೆ ನನ್ನ ಪಾಪ ನಿವೃತ್ತಿ ಆಗುತ್ತೆ ಅನ್ನೋದು ಅವರಿಗೆ ದೊಡ್ಡ ಸಂತೋಷವನ್ನು ಕೊಟ್ಟಿದೆ, ರೆಡಿಯಾಗಿದ್ದಾರೆ. ಇದನ್ನು ನೋಡಿ ಯಡಿಪತ್ತ ನಾಯನಾರವರಿಗೆ ಸ್ತಂಭೀಭೂತರಾಗಿಬಿಟ್ರು, ಇದೇನಿದು, ಈ ಮನುಷ್ಯ ಈವಾಗ ಸಂತೋಷಭರಿತನಾಗಿದ್ದಾನಲ್ಲ, ಇದು ಏನಾಗ್ತಾ ಇದೆ ಅಂತ ಅವರಿಗೆ ಊಹಿಸಲಾರದಷ್ಟು ಮನಸ್ಸಿಗೆ ವೇದನೆ ಎಲ್ಲ ಬಂದು ಇಂತಹವರನ್ನು ಕೊಂದರೆ ಸಂಹರಿಸಿದರೆ ನನಗೆ ಖಂಡಿತವಾಗಿ ನರಕ ಪ್ರಾಪ್ತಿ, ಕುಂಭಿ ನರಕ ಪ್ರಾಪ್ತಿವೇ ಆಗತ್ತೆ ಅಂತ ಹೇಳಿಬಿಟ್ಟು ಏನು ಮಾಡಿದ್ರು, ರಾಜನ ಕತ್ತಿಯನ್ನು ಸ್ವೀಕರಿಸಿದರೆ ಅವರು ಆತ್ಮಹತ್ಯೆ ಮಾಡಿಕೊಳ್ಬಹುದು ಅನ್ನೋ ಭಾವನೆಯಿಂದ ಆ ಕತ್ತಿಯನ್ನು ತೆಗೆದುಕೊಂಡು ತಮ್ಮ ಕುತ್ತಿಗೆಯನ್ನು ಕೊಯ್ದುಕೊಳ್ಳುವುದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ನಮ್ಮ ಮಹಾರಾಜರು ಯಾಕೆ ಇನ್ನೂ ಇವರು ನನ್ನನ್ನು ಸಂಹರಿಸಲೇ ಇಲ್ಲ ಅಂತ ನೋಡ್ತಾ ಇದ್ದರೆ ಇವರು ಆತ್ಮಹತ್ಯೆಗೆ ಸಿದ್ಧರಾಗೋಗ್ಬಿಟ್ಟಿದ್ದಾರೆ, ಕತ್ತು ಕೊಯ್ದುಕೊಳ್ಳೋದಕ್ಕೆ ಯಡಿಪತ್ತ ನಾಯನವರು ಪ್ರಯತ್ನ ಪಡ್ತಾ ಇದ್ದಾರೆ. ನೋಡಿ ಬಹಳ ಸ್ತಂಭೀಭೂತರಾಗಿ, ಓ ಏನು ನಡೀತಾ ಇದೆ ಇಲ್ಲಿ, ಎಂತಹ ಕೃತಿಗಳು ನಡೀತಾವೆ, ನೀವು ಹೀಗೆ ಮಾಡಬಹುದೇ ಅಂತ ಹೇಳಿಬಿಟ್ಟು ಯಡಿಪತ್ತ ನಾಯನವರು ಎರಡೂ ಕೈಗಳನ್ನು ಗಟ್ಟಿಯಾಗಿ ಹಿಡ್ಕೊಂಬಿಟ್ರು, ಈ ರೀತಿ ಮಾಡಬಹುದೇ ನೀವು, ಈ ರೀತಿ ಮಾಡಿದ್ರೆ ನಾನೂ ಪಾಪಕ್ಕೆ ಹೋಗ್ತೀನಿ, ಎಲ್ಲರೂ ಪಾಪಕ್ಕೆ ಹೊರಟೋಗ್ತೀವಲ್ಲ, ಈ ರೀತಿ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಮಹಾರಾಜರು ಬಹಳ ದುಃಖಪೂರಿತವಾಗಿ ಅವರಿಗೆ ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ಪರಮೇಶ್ವರನು ಮೇಲಿಂದ ಗಮನಿಸ್ತಾ ಇದ್ದಾರೆ.

0: ಗಮನಿಸಿ ಅಶರೀರಿ ಮಾಡಿ ಮೂಲಕ ಹೀಗೆ ಹೇಳ್ತಾ ಇದ್ದಾರೆ. ಪರಮೇಶ್ವರನ ಹೇಳ್ತಾ ಇದ್ದಾರೆ, ಅಯ್ಯ ಶಿವಭಕ್ತರುಗಳೇ, ನಿಮ್ಮಂಥ ಶಿವಭಕ್ತರುಗಳು ಎಂಥ ಅವರು ಎಲ್ಲಿ ಸಿಗ್ತಾರೆ? ಹೀಗೆ ಒಬ್ಬರಿಗೊಬ್ಬರು ಇಷ್ಟು ಭಕ್ತಿಯಿಂದ ಶಿವಭಕ್ತರನ್ನು ಕಾಪಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರಲ್ಲ, ನೀವೆಂತಹ ಉತ್ತಮ ಆತ್ಮವುಳ್ಳವರು, ನೀವು ಚೆನ್ನಾಗಿ ಈ ಭೂಲೋಕದಲ್ಲಿ ಇರಬೇಕು, ಭೂಲೋಕದಲ್ಲಿ ಬಹಳ ದಿವಸ ಚೆನ್ನಾಗಿದ್ದು ಆಮೇಲೆ ನನ್ನ ಸಾನ್ನಿಧ್ಯವನ್ನು ಪಡೆಯಬೇಕು ಅಂತ ಹೇಳಿ ಅವರಿಗೆ ಅಶರೀರವಾಣಿ ಮೂಲಕ ಹೇಳ್ತಾ ಇದ್ದಾರೆ. ಇದನ್ನು ಕೇಳಿದ ಇವರಿಗೆಲ್ಲ ರಾಜನು ಯರಿಪತ್ತನಾಯನವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದಾರೆ. ಯರಿಪತ್ತನಾಯನವರು ಮಹಾರಾಜನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದಾರೆ. ಅಶರೀರವಾಣಿ ಆಯಿತು, ಎಲ್ಲರೂ ನೀವೆಲ್ಲರೂ ಬಹಳ ಕಾಲ ಚೆನ್ನಾಗಿ ದೀರ್ಘಾಯುಷ್ಯರಾಗಿ ಬಹಳ ಸೌಖ್ಯವಾಗಿ ಬದುಕಬೇಕು ಅಂತ ಅಶರೀರವಾಣಿ ಆಗ್ತಾ ಇದ್ದ ಹಾಗೇನೆ ಆನೆಯೂ ಕೂಡ ನಿದ್ದೆಯಿಂದ ಎದ್ದು ಬಂದ ಹಾಗೆ ಬದುಕಿ ಬಂತು. ಮಾವುತರು ಕೂಡ ಎದ್ದು ಬಂದು ಬದುಕಿ ಬಂದರು. ಮತ್ತು ಇನ್ನೂ ಇಬ್ಬರು ಸಂಹರಿಸಲ್ಪಟ್ಟವರು, ಅವರೂ ಎಲ್ಲರೂ ಬಂದರು. ಎಲ್ಲ ಆಶ್ಚರ್ಯಚಕಿತರಾಗಿ ಅಲ್ಲಿದ್ದ ಜನಗಳೆಲ್ಲ ನೋಡ್ತಾ ಇದ್ದಾರೆ. ದೇವತೆಗಳು ಮೇಲಿಂದ ಪುಷ್ಪವೃಷ್ಟಿ ಕರೀತಾ ಇದ್ದಾರೆ. ಯರಿಪತ್ತನಾಯನವರು ಮಹಾರಾಜನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದಾರೆ. ಮಹಾರಾಜರು ಯರಿಪತ್ತನಾಯನವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಅಲ್ಲಿದ್ದ ಮತ್ತಿನ್ನೇನಾಯಿತು, ಶಿವಕಾಮಿ ಆಂಡಾರವರಿಗೆ ಅವರು ಕಳ್ಕೊಂಡಿದ್ದ ಬುಟ್ಟಿ ಹೂವು ಎಲ್ಲ ಕೂಡ ಅವರಿಗೆ ಮತ್ತೆ ಅವರ ಕೈನಲ್ಲಿ ಬಂದುಬಿಟ್ಟು ಅವರು ಸಂತುಷ್ಟರಾಗಿ ಶಿವನ ಸಾನ್ನಿಧ್ಯಕ್ಕೆ, ಪಶುಪತೀಶ್ವರನ ಸಾನ್ನಿಧ್ಯಕ್ಕೆ ಅವರು ಹೊರಡ್ತಾ ಇದ್ದಾರೆ. ಇಲ್ಲಿ ಒಂದು ದೊಡ್ಡ ಸಂಭ್ರಮಯುಕ್ತವಾದ ಸನ್ನಿವೇಶವೇ ಉಂಟಾಗಿ ಎಲ್ಲರಿಗೂ ಬಹಳ ಪರಮ ಸಂತೋಷವಾಗೋಯಿತು. ಇಂತಹ ಸನ್ನಿವೇಶ ಅಲ್ಲಿ ಪ್ರಾರಂಭವಾಗಿ ಈ ಚರಿತ್ರೆಯು ಎಲ್ರಿಗೂ ಆನಂದವನ್ನು ಅವತ್ತೂ ಉಂಟು ಮಾಡಿತು, ಇವತ್ತು ಕೇಳೋರಿಗೆ ನಮಗೂ ಉಂಟು ಮಾಡ್ತಾ ಇದೆ. ಇದರಿಂದ ಈ ಚರಿತ್ರೆ ಇಲ್ಲಿಗೆ ಸಮಾಪ್ತವಾಗಿದೆ. ನಾವು ಏನು ತಿಳ್ಕೋಬೇಕು ಅಂತಂದರೆ, ಯಾವ ದೈವ ಭಕ್ತರಿಗೂ ಕೂಡ, ಯಾರಿಗೂ ಕೂಡ ಮೊದಲು ಫಂಡಮೆಂಟಲಾಗಿ ಯಾರಿಗೂ ತೊಂದರೆ ಕೊಡಬಾರದು ಮೊದಲನೆಯದು. ಎರಡನೆಯದು, ದೈವ ಭಕ್ತರಿಗೆ ತೊಂದರೆಯನ್ನೇ ಕೊಡಬಾರದು. ಅವರಿಗೆ ಸಹಾಯವನ್ನು ಬೇಕಾದರೆ ಆದರೆ ಮಾಡಬಹುದು, ಸಹಾಯ ಮಾಡೋಕ್ಕಾಗದಿದ್ದರೆ ಅವರಿಗೆ ಖಂಡಿತವಾಗಿ ತೊಂದರೆಯನ್ನು ಉಪದ್ರವವನ್ನು ಉಂಟು ಮಾಡಬಾರದು ಅನ್ನೋದು ಈ ಇವರ ಚರಿತ್ರೆಯಿಂದ ನಮಗೆ ತಿಳಿದು ಬರ್ತಾ ಇದೆ. ಇಂತಹ ಚರಿತ್ರೆಯನ್ನು ನೀವು ಕೇಳಿ ಆನಂದ ಪಟ್ಟು ನೋಡಿ ಅಂತ ನಾನು ಅಂದುಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ.
1: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋಸ್, 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ ಶೈವಂ ಡಾಟ್ ಆರ್ಗ್. ಓಂ ನಮಃ ಶಿವಾಯ.
2: Dear listeners of Shaivam.org, the following is Shukla Yajur Vedam, Kanmashaka, Adhyayam 32.
3: Atha Dvatrimshodhyayaha. Om.

ಸರಸ್ವತ್ತಯಮಾಧರ್ನಾಭಶ್ಯಂತಾಕ್ಷೋಪಾದನೇನ ಸರ್ವರಸ್ಚಕ್ಷುರಾದು ವರ್ಗಂ ಲೋಕಮಾಯ ಸರಸ್ವತ್ತಯಮಾಧರ್ನಾಭಶ್ಯೋ ಭರಧಾರಿ ಸರ್ವರಸ್ಚಕ್ಷುರೈವ ದರ್ಶಿನ ಯಜಮಾನಸ್ತು ವರ್ಗಂ ಲೋಕ

ಸರಸ್ವತ್ಯೇತಾಶ್ಚೇತಾಪುರುಷವಾ ಸರಸ್ವತೇ ಜಗಶ್ಚೇತಃ ಪುರುಷವಾಗಾರಣ್ಯ

ಕಂ ಕಿಂ ನೋ ಮೃತ್ಯು ಕರಿಷ್ಯತಿ ದೇವದೇವಂ ಜಗನ್ನಾಥಂ ದೇವೇಶ ಮೃಷಭಧ್ವಜಂ ನಮಾಮಿ ಶಿರಸಾ ದೇವಂ ಕಿಂ ನೋ ಮೃತ್ಯು ಕರಿಷ್ಯತಿ ಅನಂತಮವ್ಯಯಂ ಶಾಂತಂ ಅಕ್ಷಮಾಲಾಧರಂ ಹರಂ ನಮಾಮಿ ಶಿರಸಾ ದೇವಂ ಕಿಂ ನೋ ಮೃತ್ಯು ಕರಿಷ್ಯತಿ ಆನಂದಂ ಪರಮಂ ನಿತ್ಯಂ ಕೈವಲ್ಯಪದಕಾರಣಂ ನಮಾಮಿ ಶಿರಸಾ ದೇವಂ ಕಿಂ ನೋ ಮೃತ್ಯು ಕರಿಷ್ಯತಿ ಸ್ವರ್ಗಾಪವರ್ಗದಾತಾರಂ ಸೃಷ್ಟಿಸ್ಥಿತ್ಯಂತಕಾರಿಣಂ ನಮಾಮಿ ಶಿರಸಾ ದೇವಂ ಕಿಂ ನೋ ಮೃತ್ಯು ಕರಿಷ್ಯತಿ ವಸಿಷ್ಠ ಉವಾಚ ಮಾರ್ಕಂಡೇಯ ಕೃತಂ ಸ್ತೋತ್ರಂ ಯಃ ಪಠೇತ್ ಶಿವಸನ್ನಿಧೌ ತಸ್ಯ ಮೃತ್ಯುಭಯಂ ನಾಸ್ತಿ ಸತ್ಯಂ